0: ಸಮ ಕರ ಕರಿಸ ಕಾಡು
1: ಸಮನಲ್ಲಿ ತೆಲಿಕಂ ಪ್ರಾಟೆ
0: ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು